0: ಸರ್ಕಾರದ ಕಾಯ್ದೆ ರಾಜ್ಯ ಸುತ್ತಲಾಗಿ ಬಚ್ಚನ್ ಕ್ಯಾಮರಾ ಚುನಾವಣೆ ಮಾತ್ರ ಸುದ್ದಿ ಮಾಡಿ ಬಸಾಲ್ಪರ್ಶ ಭಯ ಮಿಶ್ರಿ ಭಾಗ್ಯ
1: ಅಲ್ಲಿ ಸ್ಥಾಪಕರುಗಳ ಜೊತೆಗಿನ ಅವರು ಪರಿಸ್ಥಿತಿ ರಾಜ್ಕುಮಾರ್ ಪ್ರಧಾನ ಶಿಕ್ಷಣ ಸಚಿವ ಧ್ವನಿ ಮಾಡಿದ ಮಿಶ್ರಿ ಬಂದು ಭಯ
0: ಬಂದು ಭಯ ನಿಶ್ಚಿತ ಭಗವರಿಪರಿ ದೂರವರು ಪೂರ್ಣ ತಾತ್ಪರ್ಯ ನೋಡಿದಾಗ ವಿಷಯ ಸ್ವಲ್ಪ ಸ್ವಲ್ಪ ಭಯಗಳಿಗೆ ಯೋಜನೆ ಪರಿ ಬಂದು ಭಯ
2: ಸಮಸ್ಯೆ ಆಗಿದೆ